ಇತಿ ಸಪ್ತವಧೂ ಕಲಿಷೇ ಶ್ರೀಕೃಷ್ಣ ಮಾರಿ ಗಿರಿಜ ತವ ಸುಪ್ರಭಾತ ಸೂರ್ಯೇಂದು ಗುಣ ಬುಧತಿಷ್ಠತಿ ಶುಕ್ರ ಸೌರ ಪ್ರಾದಿ ಕಚರೈ ವಿಬುಧೈಸ್ತ ಸಿದ್ಧಿ ಯೋಗೀಶ್ವರೈಸ್ತ ತಮಹರ್ಷಿ ಗಣೈ ಅವೇದ್ಯೇ ಕೃಷ್ಣ ಮಾರಿ ಗಿರಿಜೇ ತವ ಸುಪ್ರಭಾತ ತ್ರೇತಾಯುಗೇಸಿ ಸಗುನಂದನ ಪೂಜಿತ ಯದ್ವಾಪರೇಶ ಯದುನಂದನ ವಂದಿತ ತಾವ್ಯಾಹ ಮನುಗ್ರಹ ಕರೆ ಜಗದಂಬಿಕೆ.

ಕುಂಡಮಧೂಪತೀಶ ತತ್ತಿ ನಿವಾಸ ವಿಭುಮಾಕಲು ಲಾಲಿತ ಶ್ರೀ ಕೃಷ್ಣ ಮಾರಿಗಿರಿಗೆ ತವ ಸುಪ್ರಭಾತ ಪತ್ರ ವಿವಾರಿತ ಸರ್ವರೋಗೆ ಜಂಭೀರ ಮುಖ್ಯ ಫಲಮೂಲ ಸುಪುಷ್ಟಿದಾತ್ರಿ ಹಾರಿದ್ರ ಭಸ್ಮ ಪರಿರಕ್ಷಿತ ಸರ್ವಲೋಕೆ ಶ್ರೀ ಕೃಷ್ಣ ಮಾರಿಗಿರಿಗೆ ತವ ಸುಪ್ರಭಾತ ಕೃಷ್ಣಮಯಾಜುಷ ಮುಖ ಶ್ರುತಿ ತದಂತೈಗಿ ನಿತ್ಯಂ ಕುಟಾಪಿ ತವ ರೂಪ ಗುಣಾನ ವಿಜ್ಞೈಗಿ ಶೇವ ಪೂರ್ಣ ವಸತಿ ಸತತಂ ಪ್ರಕೃತ ಶ್ರೀ ಕೃಷ್ಣ ಮಾರಿ ಗಿರಿಜೆ ತವ ಸುಪ್ರಭ

ಸಾಧ್ಯನಂತೆ ಸಾಧೋಟಗಾದಿ ಭುಜರೈಗಿ ಸರದಂಸುತ್ತೇವೆ ಮಲ್ಲಿಕ ಕೃಷ್ಣ ಸುಭುಜಂಗನರು.

ಮಾಧವ ಸುಪ್ರಭಾತಂ ಶ್ರೀಕೃಷ್ಣ ಮಾರಿ ಗಿರಿಜೇ ತವ ಸುಪ್ರಭಾತಂ ಯೇ ವಾ ಪಠಂತಿ ಮನುಜಾ ಸಹಿ ಭಕ್ತಿಯುಕ್ತಾಃ ಶೃಣ್ವಂತಿ ವಾ ಯದಿ ಮುದಾ ಸತತಂ ಜಪಂತಿ ತೇಷಾಂ ವಿಧೇಹಿ ಜಗ

ರೌದ್ರೈಶ್ಚ ದ್ರಾವಿಡೈಶಿ ಮಂತ್ರೈಶಿ ಕುಂಭ ರೂಪೇಶು ಪೂಜಿತೆ ಕುಂಭೋದ್ಭವೇನ ಮುನಿನ ಕೃಷ್ಣ ಮಾಲೀಶು ಮಂಗಳಂ ಶ್ರೀ ವೆಂಕಟೇಶ ಬಲ್ಲೀಶ ಗಣೇಶ ಜೈಹಿ ನವದ್ರಗೈಹಿ ಅಗಸ್ತ್ಯ ಮುನಿನ ಶೈವಂ ಸರಿತಾಯೈಶು ಮಂಗಳಂ.

0: ಶಿಲಿಂಬ ಪತ್ರೈಶ್ಚ ಹರಿದ್ರಾಭಿಶ್ಚ ಭಸ್ಮಭಿಃ ಸರ್ವಪಾಪ ನಿವಾರಿಣ್ಯೈ ಕೃಷ್ಣ ಮಾರ್ಗೇ ಸುಮಂಗಳೌ ಶ್ರೀನಗೇಶ ಯತೀಂದ್ರೇಣ ಸದಾಚಿತ ಪದಾಂಬುಜ ಶ್ರೀರಾಮದಾಸ ಮುನಿನಾ ಸಂಸೇವ್ಯೇತೆ ಸುಮಂಗಳಂ ಸುಪ್ರಭಾತ ಪ್ರಪದ್ದಿದ್ಯಾಂ ಮಂಗಳಾಶಾಸನೇನ ಶ್ರೀನಿವಾಸೇನ ಭಕ್ತೇನ ಸಂಸ್ಕೃತಾಯೈ ಸುಮಂಗಳಂ.
1: தொடர்ந்து தெய்வீக ராகத்தில் கனகதாரா ஸ்தோத்திரம் பாடியவர் பாம்பி சாரதா.